ಡೇ ಕೈರಂಗಿ ಫಕಾರುವ ಮೈ ಇರುನೈತೆ ಇಯರೆಡೆ ಪುತಹಿರವು ಇರ ಖಸಿ ಇವ ಮಾತೆ ತೌಪಾಂಗ ಓ ಐ ಹಾರ್ಟ್ ರೇಡಿಯೋ ಕುಯಿನೈ ಇರಿಯು ಕುರ್ತಿಯಾ ಜಿಯವ ಪುವಾ.